ಗತಾಂಗ್ರೆಯಲ್ಲ ನಿಸಾರ್ ಅಲಿ ಖಾನ್ ಸಾಬ್. ಧಾ ದಿನಗೆನ ದಿನದಾಗೆ ತಕ್ಕ ದಿನಗೆಡನಗ ದಿನಗೆನ ದಿನದಾಗೆ ತಕ್ಕ ದಿನಗೆನ ದಿನಗೆನ ದಿನದಾಗೆ ತಕ್ಕ ದಿನಗೆನದಾಗೆ ತಕ್ಕ ದಿನದಾಗೆ ತಕ್ಕ ತುನಕಿನ ತಾ ತಿನಗೆನ ತಿನ್ನತಾಗೆ ತಕ್ಕ ತಿನಗೆಡನಗ ತಿನಕೆನ ತಿನ್ನತಾಗೆ ತಕ್ಕ ದಿನಗೆನ ದಿನಗೆನ ದಿನದಾಗೆ ತಕ್ಕ ದಿನಗೆನದಾಗೆ ತಕ್ಕ ದಿನದಾಗೆ ತಕ್ಕ ದಿನಗೆನ

ಗದಿ ಗನ ದಾ ಗದಿ ಗನ ದಾ ಗದಿ ಗನ ದಾ ಧಗೆ ಚಟಕ ಕತ ಅನ್ನಕತ್ ಹಿಂದ್ರಕತ ದಾಗೆ ದಿ ಗೆ ಅಂತ ಧಾ ಕತ್ ಹಿಂದ್ರಕತ ದಾಗೆ ದಿ ಗೆ ಅಂತ ಧಾ ಕತ್ ಹಿಂದ್ರಕತ ದಾಗೆ ದಿ ಗೆ ಅಂತ ಧಾ.

ಕದ್ದಾಕಿಟ್ಟ ತಕ್ಕ ತಕ್ಕಿಟ್ಟ ಧಾನ ಧಗೆ ತಟಕ ತಿಂದ ಧಿನ್ನ ತಿಟ್ಟೆ ಕತ್ತ ಕದ್ದರ್ದ ತಕ್ಕ ತಕ್ಕಿಟ್ಟ ಧಿನ್ನ ತಿಟ್ಟೆ ಕತ್ತ ಕದ್ದರ್ದ ತಕ್ಕಿಟ್ಟ ಧಿನ್ನ ತಿಟ್ಟೆ ಕತ್ತ.